ಸಮ ಹೆನೂರಿಯಂ ದ ಪಿಶಾವರ್ ನ ಲಾಸ್ಟ್ ಟೂ ಇಯರ್ಸ್ ನ ಜಮ ದ ಸ್ಕಿನ್ ಡೇರ ಮಸಲವ ದಾನಿ ಔ ದಾಗುನ ಅಲ್ಲಾ ಗವಾದೆ ಡೇರ್ ಇಲಾಜ್ ಮೇ ವರ್ಲಾ ಉಕ್ಡು ಡಾಕ್ಟರ್ ಮೆಡಿಸನ್ ಔರ್ ಪ್ರೊಡಕ್ಟ್ ವಗೇರ ಮಾ ಯೂಸ್ ಕೋಲ್ ನಡಿಕೆ ದೋ ಬಸ್ ಮಾಲ ಚಾ ಮಶ್ವರ ರಾಕಾ ದ ಇಶ್ಮಾ ಆಂಟಿ ಎಕ್ನಿ ಟ್ಯೂಬ್ ದ ಇಶ್ಮಾ ಸೀರಮ್ ಔ ಇಶ್ಮಾ ರೈಸ್ ಫೇಸ್ ವಾಶ್ ಟೂಲು ಲಜರ್ ಮಶ್ವರ ವರ್ ಕೋಮ್ ಚಿ ತಾಸು ಖಪಲ್ ಟೈಮ್ ಮ ವೇಸ್ಟ್ ಕವೈ ದ ಚಾ ಮಖಮಾನಿ ದಾನಿವಿ ದಾ ಗುನವಿ ಅಗೇ ದ ಪಾರಾ ಇಶ್ಮಾ ಪ್ರೊಡಕ್ಟ್ ಯೂಸ್ ಕೈ ಇನ್ಶಾಲ್ಲಾ ಮಗ್ಬಮ್ ಮುಕಮಲ್ ಸಫ